ತಗಡದ ಹಿನಾಗಿರ್ತದೆ ತಗಡದ ತಗಡದ ಹಿನಾಗಿರ್ತದೆ ತಗಡದ ತಗಡದ ಹಿನಾಗಿರ್ತದೆ ತಗಡದ ತಗಡದ.

ಕಾಟಾರಿ ಭಗತ್ಲ ಹರಿಭರಾ ಪಡುವಳ ಪಕಡಿ ಭಾಂಗಿ ಬಲ್ ಪಕಡಿ ಮತ್ತ ಗಾಜರ ಮುಳಾನ್ ಕೇಳಿ ರಾತಾರಿ ಭಗತ್ಲ ಹರಿಭರಾ ಅನ್ ಪಡುವಳ ಪಕಡಿ ಭಾಂಗಿ ಬಲ್ ಪಕಡಿ ಮತ್ತ ಡುಲ್ ತುರಾ